ಸುಮ್ಮನೆ ಮಾಡಿಕೊಂಡು ಇಷ್ಟು ನಾವಿದ್ದು ಟಾಮನ್ ನಾಬು ಆರೇ ಉನ್ನಿ ಒಂಗನ್ ಹಿಮ್ಮೇ.